0: ರಷ್ಯನ ಮಾಷಿ ಇಟ್ಕೊಂಡು ಅವು ತಗವನ್ನಾರು ನಾಗಮ್ಮ ನಿಂಗಿನ ಬೆಳ್ತು ಹೋಗೋ ಮರ್ಮಾರಿಯ ಬ್ಲಂಕುಳ ಪೂಕಿ ಅಕ ಮಕ್ಕೋ ಶವ ಕೋನ ಏ ಕೋಕೋನ ಸೊ ಬೋ ಅಮ್ಮ ದೌಲು ಅಮ್ಮಿ ನವೇರಿ ನ ಪುಕಾನ್ ಅಬು ಏಸ ಗುಣ ಸ್ವರ ಯುಸ ಬೆನತ್ ಮಶೇಲ ಅವ ಪೂಕಿ ವಾಳವ ಮಾಶಿ ರಪು ಶಂಕು ಸಾನೆ ಲಗಸಿ ಅಂದಾನೆ ಬಾಯ್
1: kesasuna ne shemane ba mandarbiya le kaske emina na wana mix resolution karo ina bekala gabok benaru ngote bela tsai bela warali antla ne lega shenga shwe hetelela hetelelo sero ngono ko lai kai tangela ba tangela sukaro rak bele kiwa antla bela tunga number 0608875942 ibi indales
2: feliz aniversario oka ban la la ndela ko feliz cumpleaños feliz el cumpleaños arriza oka ban la la ndela